ಬಳ್ಳಾಳು ಸೈನಿ ಸರ್ದಿ ಸೂಸಿ ಜರಾವು ಮನುಷ್ಯ ಕರ್ಮಿ ರೂಪದ ನೈರ್ಲಿ ಸೈನಿ ಸರ್ದಿ ಐನ್ ಸೈನ ಮನ್ ಮನುಷ್ಯ ಕರ್ಮಿ ಐನ್ ಸೈನ ಮನ್ ಮನುಷ್ಯ ಕರ್ಮಿ